0: ಕಟ್ಟಿನ ಲೈಕ್ ಸೈಸನು ಇನ್ನಿ ಹಿಡಿಮೆ ಚಿಕ್ಕರ್ ತಿನ್ಸುದು ಇನ್ನಿ ಹಿಡಿಮೆ ಚಿಕ್ಕರ್ ತಿನ್ಸುದು
1: ಮೋ ರಾಜ ಹುಚ್ಚುತ್ತೀನಿ ಪೋನಿ ತಿವನ ರಾಣಿ ಪುಣ್ಯ ಚಕ್ಕಿ ಕಾಂಬ ಚುಟ್ಟಿ ಕಹಾನಿ ಪೊನೌಲ ಪಿಸೆ ಸ್ವಾಮಿ ಕರಿ ಕರಿ ವಿಸರ್ಜಿನಿ ಕಸ್ತು ತಿನ್ನು ಪ್ರಾಣಿ ಅಪ ನಚೌನ ಪರ ಪರ ಚಾನಿ ಚಾನಿ ಮೋ ನಚಿ ಅಕಾ ಕಿನ ಹುಚ್ಚು ಪಾನಿ ಪಾನಿ ಪೈಸ ಕಾಂಕಿತ ಗಾಚ ಅಪ ಸುಹನೆ ಪಹೋ ಕಿ ಮೋ ಮಿಲ ಸಾತಿ ಮಲ ರೋಜ್ ನೆ ಪಹೋ ಕಿ